0: ರಾಜಾಧಿರಾಜ
1: ರಾಜ ಮಾರ್ತಾಂಡ
0: ವೀರ ವಿಕ್ರಮ ಪರಾಕ್ರಮ ಶೂರ
1: ಧೀರ ಗಂಭೀರ
0: ಆರ್ತತ್ರಾಳ ಪರಾಯಣ
1: ದೀನ ಜನ ರಕ್ಷಕ
0: ಬಹುಪರಾಗ್ ಬಹುಪರಾಗ್ ಬಹುಪರಾಗ್ ಬಹುಪರಾಗ್
2: ಆಕಲಿ
3: ಆಕಲಿ
2: ಬಾಬು ಆಕಲಿ
3: ಪಟ್ಟಡ ನಂಬೇಟಿ ಚಂಡಿ ಮಹಾರಾಜ
4: ಪನ್ನುಲು ವೇಯಂಡಿ ಶಿಸ್ತುಲು ಕಟ್ಟಿಸಂಡಿ ಕೋಶ ಆಗಾರವು ನಿಂಪಂಡಿ ರಾಜಾಜ್ಞ
0: ರಾಜೇ ದೈವಂ ರಾಜೇ ದೈವಂ ಆರ್ತತ್ರಾಳ ಪರಾಯಣ ದೀನ ಜನ ರಕ್ಷಕ ಬಹುಪರಾಗ್ ಬಹುಪರಾಗ್ ಬಹುಪರಾಗ್ ಬಹುಪರಾಗ್